ಮುಂದೆ ಆತಂಕರಣಿ ಭಯ ಹುಶಿಯರಿಯ ಪುನವನು ಜುಖಿತಾರಣಿ ಭಯ ಪರಿ ಪರಿ ಝಡಿ ಹುಟ್ಟಿನ